0: ಹೀಂ ಬಹುಜನ ಹಿತಕಾಮಃ ವಂದ್ಯತೆ ಸೈಷ ತುಕಾರಾಮಃ ವಂದ್ಯತೆ ಸೈಷ ತುಕಾರಾಮಃ ಅಭಂಗ ರೂಪೋ ರಮ್ಯೋ ರುಚಿರಃ ಯತ್ ಸಾರಸ್ವತ ಮಹಾಸಾಗರಃ ಸರ್ವೇಷಾಮುಪಕಾರಕೋ ಜನಾನಾಂ ಆಗಮ ನಿಗಮೈ ಸಮಃ ವಂದ್ಯತೆ ಸೈಷ ತುಕಾರಾಮಃ ಭಕ್ತಿ ಪತಾಕಾ ಏನೋ ನಮಿತ ವಿಹರತಿ ಗಗನಾಂಗಣಂ ಪ್ರಯಾತ ವಿಠಲ ವಿಠಲ ಇತಿ ಯನ್ ಮಂತ್ರೋ ಮೋಕ್ಷಕರಃ ಪರಮಃ ವಂದ್ಯತೆ ಸೈಷ ತುಕಾರಾಮಃ ವೇದ ಪುರಾಣೈ ಸದಾ ಕೀರ್ತಿತಃ ವೇದಾಂತೈರಪಿ ಪುರಾ ವರ್ಣಿತಃ ಯೇನ ಜನಾನಾಂ ಕೃತೇ ಚ ವಿವೃತೋ ಜ್ಞಾನ ರಾಶಿರನುಪಮಃ ವಂದ್ಯತೆ ಸೈಷ ತುಕಾರಾಮಃ ಶ್ರೀ ಜ್ಞಾನೇಶ್ವರ ವಿರಚಿತ ಮೂಲಃ ಯೇನ ವಿಭೂಷಿತ ವಿಶಾಲಚೂಲಃ ದೃಢತಾಂ ನೀತೋ ಲೋಕಮಂಗಲೋ ಭಾಗವತೋ ಧರ್ಮಃ ವಂದ್ಯತೆ ಸೈಷ ತುಕಾರಾಮಃ ಯೋ ವಿರಚಿತವಾನ್ ಅಭಂಗವಾಣೀಂ ಬಹುಜನ ಹಿತಕಾಮಃ ವಂದ್ಯತೆ ಸೈಷ ತುಕಾರಾಮಃ ವಂದ್ಯತೆ ಸೈಷ ತುಕಾರಾಮಃ
1: श्रोते हो आताच आपण डॉक्टर देवीप्रसाद खरवंडीकर यांचं संस्कृतमधून काव्यवाचन ऐकलं आणि याबरोबरच संस्कृतवाणी हा कार्यक्रम आम्ही इथेच समाप्त करत आहोत. पुन्हा आपली भेट आमच्या पुढच्या कार्यक्रमात. तोपर्यंत नमस्कार. या कार्यक्रमाचं निर्मिती सहाय्य होतं साक्षी जरंडीकर यांचं. कार्यक्रमाच्या सादरकर्त्या निलिमा पटवर्धन. ही आकाशवाणी पुणे केंद्राची निर्मिती होती.
2: श्रोतो हा कार्यक्रम आपण ऐकलात AIR मराठी या DTH उपग्रह वाहिनीवरून.